ಸಾಗದ ನಿಂದಗ ದುಷ್ಟ ಕೇನ ಮಾಹೆ ಬೇದಾರಿಯನ ತಿಸ ಸಾಹೇಬ ಕೀಟೇಕ ನಾನಕ ಮನ ಮಾಹೇ ಜಿಸ್.

ನಾನು ಗುರುಮುಖ ನಾಮ ಜಪಿಯ ಏಕಬಾರ್ ನಾವು ಖಂಡ ಪ್ರತಿಮೀ ಪಿರಾಚರ ಜೀವಾಯ ಮಹಮದಾಸ ಪೀಸರ ಥೀವಾಯ ಅಗಲಮಾಯ ಹೋಮದ ಪುರಾಣ ಕನಕ ಅಸವಹ ಅವರ ಪೂಮದಾನ್ ನವಲಿ ಕರ್ಮ ಕರೆಯ ಭವಾಸನ್ ಜೈನ ಮಾರ್ಗ ಸಂಯಮದ ಸಾಧನ ನಿಮಖ ನಿಮಕರ್ ಶರೀರ ಕಟಾಪ ತಾಪಿ ಹೋಮೈ ಮೈಲ ನ ಜಾವೈ ಅರ್ಕೆ ನಾಮ ಸಂಸರ್ಗ ಶನಾಹೇ ನಾನ ಗುರುಮುಖ ನಾಮ ಜಪತ ಗತ ಪಾಹೇ ಮನ ಕಾಮನಾ ತೀರ್ಥ ದೇ ಶುಟಾ ಗರ್ಭಗುಮಾನ

ಯಾರದಾಲ ಮಹಿ ಅಲಸೋಯ ಅಷ್ಟಪದಿ ಕರ್ಣ ಕರಾಮನ್ ಕರ್ಣೇ ಜೋಗ ಜೋತ ಸ್ವಭಾವ ಸೋಯಿ ಹೋಗ ಕನಮೇ ಧಾಪ ಧಾಪನ ಹಾರಾಂತನೇ ಕಿಚ ಪಾರಾ ಬಾರ ಹುಕಮೇ ತಾರ ಅತರ್ರ ಹಾವೇ ಹುಕಮೇ ಉಪಜಯ ಹುಕಮ ಸಮಾವೇ